ಸಾಚಿತಾರಿ ಜಯಪ್ರಸಾದರ ಸುಂದರ ರೂಪ ಸೌಭ್ರಭ ಸಿಮರೋ ಸದಾ ಅನು ಜಯಪ್ರಸಾದ ನೇಕಿ ಜಾತ ಸೌಭ್ರಭ ಸಿಮರ ಸದಾ ದಿನ ರಾತ ಜಯಪ್ರಸಾದ ತೇರಿ ಪತ್ರ ಗುರುಪ್ರಸಾದ ನಾನಕ ಜಸ ಕಹ ಜಯಪ್ರಸಾದ ಸುನೇ ಕರ್ಣನಾಥ ಜಯಪ್ರಸಾದ ಬೇಖೇ ವಿಸಮಾದ ಜಯಪ್ರಸಾದ ಬೋಲೇ ಅಮೃತ ರಸನಾ ಜಯಪ್ರಸಾದ ಸುಖ ಸಹಜಯ ಬಸನ ಜಯಪ್ರಸಾದ ಹಾಸ್ಯಕರ ಚಲೇ ಜಯಪ್ರಸಾದ ಸಂಪೂರ್ಣ ಫಲೇ ಜಯಪ್ರಸಾದ ಪ್ರಮುಖದ ಭಾವೇ ಜಯಪ್ರಸಾದ ಸುಖ ಸಹಜ ಸಮಾಮೆ ಆಸಾ ಪ್ರಭು ತ್ಯಾಗ ಬರ್ಕತ ಲಾಗೋ ಗುರುಪ್ರಸಾದ ನಾನಕ ಮನ ಜಾಗೋ ಜಯಪ್ರಸಾದ ತುಂ ಪ್ರಗಟ ಸಂಸಾರ ಪ್ರಭು ಕೋ ಮೂಲ ನಾ ಮನೋ ವಿಸಾರ

ಸಿತಾರಿ ದೇವರ ಸಾತ್ರ ಸುಂದರ ರೂಪ ಸ್ವಪ್ರಸಿಮರ ಸದಾನೂಪ ದೇವರ ಸಾತ್ರ ನಿಖಿದ ಸ್ವಪ್ರಸಿಮರ ಸದಾ ದೇವರ ಸಾತ್ರಿ ಪಾತ್ರ ಗುರು ನಾನಕ ಜಾ ಸುಖ ಹೈ ದೇವರ ಸಾಸುನ ಕರುಣ ದೇವರ ಸಾಪೇಕ್ಷಮಾ ದೇವರ ಸಾ ಬೋಲೆ ಅಮೃತ ರಸನ ದೇವರ ಸಾಸು ಸಹ ದೇವಸ್ನ ದೇವರ ಸಾದ ಹಸ್ತ ಕರತಲ ದೇವರ ಸಾ ಸಂಪೂರ್ಣ ಬಲಾಯ ದೇವ ಪ್ರಸಾದ ಪರಮ ಕತ ಪಾವೆ ದೇವ ಪ್ರಸಾದ ಸುಸಾಯ ಸಮಾವೇ ಸ ಪ್ರಭು ತ್ಯಾಗ ಕತಲಾಗೋ ಕೃಪಾ ಸಾ ನಾನಕ ಮನ ಜಾಗೋ ದೇವ